ರೀತಿವಲಾಗಲಿ ನೆಗ್ಗೆನೆ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಬರ್ಸಿಲಿನ್ ಜಯಕುಡಿ ಪೀತುವ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮಿನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.

ಆಜ್ಞಾಕರಂ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೇಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತ ಸುಹಾಸೆಯು ದಿಸಾಮ ಅಪಟ ಲಭೇವಾ.

ಸ್ಥಾನವಲಸಿನ ಶುದ್ಧ ದೇವದೂತಿ ಅಂತ ಮಹಾಪಾಲನೆ ಸರ್ವವ್ಯಾಪ್ತ ಸರ್ವ ಮಹೋತ್ತಮ ದೇವಿ ಅಂತ ಸದಾ ಕಾಲೇ ಸದಾ ಕಾಲದ ಮಹಿಮೆಯ ಸೀಲು ಸ್ವರ್ಗವಲ ವೆಡವಾಸೆ ಕರಣ ಶುದ್ಧ ದೇವದೂತಿ ಅಂತ ಉಪಹಸೇ ಶುದ್ಧೈ ಶುದ್ಧೈ ಕಿಯಮಿನ್ ದಿವಾರ ದೇಖಿ ನೋಣವತ್ವ ಗಾಯನ ಕರನೋಯ ಪುನ್ವನ ಸಹ ದೇವನ ಇಹಲ ಸ್ವರ್ಗವಲ ವೆಡವಾಸೆ ಕರಣ ಒಬಗೆ ಶುದ್ಧ ದೇವದೂತಿ ಅಂತ ದಹಸ್ವರ ದಹಸತ್ವ ದಸ ದಹಸತ್ವರ ದಸ ದಹಸತ್ವನ ದೇವದೂತ ಸೇನಾ ವಲ್ ಸ್ವಕೀಯ ಮಹಿಮೆ ಪಸಗತಾ ಒಬ್ಬ ಹಂಸಿದ್ರಿಯೇ ವೆದವೆಟೆ ಮೀನಿ ಒಬ್ಬ ಹಂಸೆ ಶುದ್ಧಾಯಿ ಒಬ್ಬ ಹಂಸೆ ಶುದ್ಧಾಯಿ